ಸಂಜಿನಿಂದ ಈ ಪದ್ಯವನ್ನು ಆಯ್ದುಕೊಳ್ಳಾಗಿದೆ. ವಸ್ತ್ರಾಭರಣ ಸಮಯದಲ್ಲಿ ದ್ರೌಪದಿಯು ಮಾಡಿದ ದೀನ ಪ್ರಾರ್ಥನೆಯನ್ನು ನೀವು ಈ ಪದ್ಯಗಳಲ್ಲಿ ಕೇಳುವುದೀರಾ?